ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ

ಹರಿ ಭಜನ ಬಿನಾ ಸುಖ ಶಾಂತಿ ನಹೀ, ಹರಿ ಭಜನ ಬಿನಾ ಸುಖ ಶಾಂತಿ ನಹೀ, ಹರಿ ಭಜನ ಬಿನಾ ಸುಖ ಶಾಂತಿ.